ಯಶುನು ವಸುದೇವತೆ ಪದಿ ಪಾನಿ ಜಯ ಹಂತ ಹುದಾಭಯೇ ಯಶುನಿ ಕರದ್ಯ ವಶಿಷ್ಠ ಗುರುಲೇ ಯೋವಾತ ವಂದಾಭಯೇ ನಾರಾಯಣ.